ತಾದರಗಡತ ತಟ್ಟಕ್ಕೆ ನ ತತ್ತಿಕ್ಕೆ ನ ತುನ್ನಕತ್ತ ಧಾಗಿನ್ನೆ ಧಾಗಿನ್ನೆ ಧಾಗಿನ್ನೆ ಧಾಗಿನ್ನೆ ಧಾಗಿನ್ನೆ ತಾ ತಾಗಿನ್ನೆ ತಾ.

0: ಮಧುಕರ ಮಾಮೋರ್ ನಾಮಾ ಇ ಮೋರ ಸೌಭಾಗ್ಯ ಮೋರಿ ದೇಹರ ಸಾರಾಂಶರೆ ಪೂರ್ಣ ಹಬ ಏ ಸಮುದ್ರ ಏಹಿ ತ ಮೋ ಜೀವನರ ಸಾರ್ಥಕತಾ
1: ಜಾನ್ ಜಾನ್ ಮೋ ಬಂಚಿಚಿ ಜಾನ್ ಮಾನವರ ಸಭ್ಯತಾ ಬಂಚಿಚಿ ಏ ಮೋ ಶೇಷ ತಮ ಕನ್ಯಾ ಮಧುಕರಾ ತಮೆ ತಾಕು ಗ್ರಹಣ ಕರ ಜಾನ್ ಜಾನ್ ಜಾನ್

ದೊಡ್ಡ ದಾಳಿ ಯೋ ಪಡಿ ಪುರಾಣೆಯ ಕುಮಾರ, ದೊಡ್ಡ ದಾಳಿ ಯೋ ಪಡಿ ಪುರಾಣೆಯ ಕುಮಾರ, ಆಗರು ದೇಖಿವಿ ಮೋಹಿ ಮರಣ ಏಹಾರ, ಆಗರು ದೇಖಿವಿ ಮೋಹಿ ಮರಣ ಏಹಾರ, ಜಗತ್ ವಿಖ್ಯಾತ ಹೋ ಭಾಗ್ಯ ಕಥಾ ಶುಣಿ ಮಹರ್ಷಿ ಚಿತ್ರ.